0: ಅವನಿಗೆ. ಅಂಡ್ ವಿ ಈ ಪರ್ಫಾರ್ಮ್ಡ್ 3 hours ಇಸ್ ಎನ್ಥ್ರಾಲಿಂಗ್ ಸಾಂಗ್ಸ್ ರಿಯಲಿ ಹೆಲ್ಪ್ಡ್ ಅಸ್ ಟು ರೇಸ್ ಅ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಫೈನ್. ದೆನ್ ಆಫ್ಟರ್ ಕಂಪ್ಲೀಷನ್ ವಿ ರಿಕ್ವೆಸ್ಟೆಡ್ ಹಿಮ್, ಸರ್ ಯು ಶುಡ್ ಬಿ ವಿತ್ ಅಸ್, ಯು ಹ್ಯಾವ್ ಗಿವನ್ ಟರ್ನಿಂಗ್ ಪಾಯಿಂಟ್ ಇನ್ ದಿ ಹಿಸ್ಟ್ರಿ ಆಫ್ ಅವರ್ ಹಿಮೋಫಿಲಿಯಾ ಸೊಸೈಟಿ. ದೆನ್ ಇಟ್ ವುಡ್, ಐ ಆಮ್ ಆಲ್ವೇಸ್ ವಿತ್ ಯು, ಯು ನೀಡ್ ಟು ಟೆಲ್ ಮಿ ವಾಟ್ ಐ ಶುಡ್ ಡೂ. ದೆನ್ ಯು ಬಿಕಮ್ ಪೇಟ್ರನ್, ಮಹಾಪೋಷಕ. ಸೊ ದೆನ್ ದಟ್ಸ್ ವೈ ಈ ಟೋಲ್ಡ್ ಎವ್ರಿ ಇಯರ್ ಐ ವಿಲ್ ಗಿವ್ 1 day ಫಾರ್ ಹಿಮೋಫಿಲಿಯಾ ಕಾಸ್ ಟು ರಿಲೀವ್ ಪೇನ್ ಫ್ರಮ್ ದಿ ಚಿಲ್ಡ್ರನ್. ದಿಸ್ ಇಸ್ ದ ಕಮಿಟ್ಮೆಂಟ್ ಈ ಗೇವ್ ಇನ್ ಈಸ್ ಲೈಫ್ ಟೈಮ್. ನೋ, ಈ ಸ್ಟುಡ್ ವಿತ್ ಅಸ್ ಫಾರ್ 21 years, ಲಾಸ್ಟ್ ಇಯರ್ ಆಫ್ ಈಸ್ ಲೈಫ್. ಅಂಡ್ 5 mega events ಈ ಗೇವ್, ಅಂಡ್ ಈಚ್ ಮೆಗಾ ಇವೆಂಟ್ ಬ್ರಾಟ್ ಅಸ್ ಮಾರಲ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ಫೈನಾನ್ಷಿಯಲ್ ಗ್ರೋತ್. ಸೊ ಮೀನ್ ಟೈಮ್ ಒನ್ ಲೋಕಲ್ ಫಿಲಾಂಥ್ರೋಫಿಕ್ ವುಮೆನ್, ಕಿರುವಾಡಿ ಗಿರಿಜಮ್ಮ, she donated the cost of the land allocated by our Davangere authority. This is how I always tell, Girijamma gave the site and SP Balasubramanian started singing from the bottom of his heart. And as the days passed on, we could construct exclusive building,
1: okay,
0: creating facilities for all blood disorders, especially bleeding disorders, under one roof.
1: Okay,
0: we have a diagnostic lab, we have blood bank. There are still more rarer bleeding disorders, factor 30 and 5. So for them, there is nothing available. So we have to give either plasma or cryoprecipitate. So that's why our board has taken a decision. Any inherited bleeding disorder, as per the government notification, hemophilia, thalassemia, blood and blood products are free.
1: Not only hemophilia, you're catering all
0: blood-related bleeding disorders.
1: It's really a noble task that you are doing, and I wish you all the best in all your future endeavors. And I congratulate you again for winning the Padmashree, and I hope all your more projects in future also are successful. Thanks for coming and talking to Akashwani.
2: You were listening to an exclusive interview with Dr. Suresh Hanagavadi, renowned for his work on hemophilia care and advocacy, who would be honored with Padma Shri. Interviewer was Akashwani correspondent H.R. Sudhindra. You can listen to the interview on our mobile app News on AIR. This program is also available on our YouTube channel News on AIR Official. You may share your feedback about this program on the email idpodcast.airnews@gmail.com.
3: People's Padma on Akashwani.